0: ಆಕಾಶವಾಣಿ ಸಿಲ್ಸರ್ ಹೌಜಿ ನಿಮಿದಾಂಗರಂಗೆ ಪುಂಗ್ ಮಂಗಾಗ ಮಿನಿಟ್ ಮಂಗಾ ಚಟ್ಕಿಬಗ ಲೋಯ್ನೆನ ಮಸಿ ಜುಲೈ ಥಾಗೆ ತಾರೀಖ್ ತರು ಕ್ರಿಸ್ತ ಸೈ ಲೇಸಿಂಗ್ ಅನಿಗ ಕುಂತರು ನಿಂಥೌ ಕಾಬ ನಿಮಿತ್ಗೆ ಮಣಿಪುರಿ ಥರಮ್ ಸಂದೋಕ್ ಪಹುಜರಿ ಥರಮ್ ಸಂದೋಕ್ ಸರಿಬ ಮೇಡಿಯಂ ವೇವ್ ನೇಟರ್ ಚಹುಂ ಹುಂ ಪುನಿ ಥೋಯ್ ದಶಮಿಕ್ ಅಹುಮನಿ ಕಿಲೋ ಹರ್ಟ್ ಸನಿಪಾನ್ ಕುನಿಪಾನ್ ಅಮದಿ ಎಫ್ ಎಂ ಮೆಗಾ ಹರ್ಟ್ ಸಾಮಗನಿ ದಶಮಿಕ್ ಅಹುಂ ಮಸಿ ಎಖೋಗಿ ಥರಮ್ ದ ಲೇಜರೆ ವರಿ ವತಾಯ್ ಕ್ವಾಲಿಟಿ ಎಜುಕೇಶನ್ಗೆ ಮಥೌ ತಾಬಸಿಂಗ್ ಹೈಬ ಹಿರಂಸಿದ ನಾಂಗಿರಿಬಿ ಕೆ ಎಚ್ ನೋಮಿತಾ ಲೌಬಿರಸಿ
1: ನುಪಿಗೆ ಥರಮ್ ತಾಬಿರಿಬಸಿಂಗ್ಬು ತರಾಮ್ನ ಒಕ್ಚರಿ ನಹಾರೋಲ್ನ ತುಂಗಿ ಯುಂಬಿರೇನಿ ಹೈಬ ವಾಫಂಸಿಮ ತಸೇಂಗ್ನ ಚುಂಬಲಬ ವಾಫಂನಿ ಮಸಿಗೆ ಪಿಕ್ರಿಬ ಮಹೈಯೋಯ್ಸಿಂಗ್ನ ನೋಂಮದಿ ಖುನಾಯ್ಸಿಗೆ ಯುಂಬಿರೇಲ್ ಒಯ್ರಕ್ಕದೌರಿಬನಿ ಮರಮದುನ ಮಹೈ ತಂಬಿರಿಬ ಅಂಗಾಂಗ್ಸಿಂಗ್ಬು ಪಿಕ್ರಿಂಗೈದಗಿ ಹೌನ ಚೆಕ್ಸಿಂಗ್ನ ಅಫಾಬ ಅಚುಂಬ ಲಂಬಿದ ಚಟ್ಲಂದುನ ಅಫಾಬ ಶಿಕ್ಷಾ ಅಮಬಿಬ ತಂಗಾಯ್ ಫದೆ ಪರೀಕ್ಷಾದ ಅರಾನ್ಬ ನತ್ತಬ ಪಂಬೈ ಕಯಾ ಸಿಜಿನಬದಗಿ ಮಾಂಗ್ಥರಪ್ರಿಬ ಮಹೈರೋಯ್ಸಿಂಗ್ಬು ಮತೌ ಕರಮ್ನ ಅಚುಂಬ ಅಫಾಬ ಲಂಬಿದ ಪುರಕ್ನಬ ಹೊತ್ನಸಿಗೆ ಹೈಬಸಿಗೆ ಮತಾಂಗ ಕೆ ಎಚ್ ನೋಮಿತಾನ ಗಾಂಬ ವರಿ ವತಾಯ್ ಅಮ ಥಂಜರಿ ಮಸಿಗೆ ನುಬಿಗೆ ಥೌರಂಸಿದ ತಾಬಿರಸಿ
2: ಲೈಬಾಕ್ ಅಮ ನತ್ರಗ ಜಾತಿ ಅಮ ಚೌಖತ್ಪ ಪುರಕ್ಪದ ಅಫಾಬ ಮಖಲಿ ಶಿಕ್ಷಾ ಹೈಬಸಿ ಯಾಮ್ನ ತಂಗಾಯ್ ಫದಬ ಪೋಷಕ್ ಅಮನಿ ಶಿಕ್ಷಾಗಿ ಮಪಾನ್ ತಾಂಗ್ಲಗ ಜಾತಿ ನತ್ರಗ ಲೈಬಾಕ್ ಅದುಗಿ ಮಗುನ್ ಲೇಪ್ಕದೌರಿಬನಿ ಮರಮದುನ ಅಫಾಬ ಶಿಕ್ಷಾ ಹೈಬಸಿನ ಮಿಯೋಯ್ಬಗಿ ಪುಕ್ನಿಂಗ್ ಬುಯಕಾಯ್ ಹನ್ಗದೌರಿಬನಿ ಹೈನೈ ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅದುಗ ಅಮುಕ್ಷು ಚೆರಿಟಿ ಬಿಗಿನ್ಸ್ ಎಟ್ ಹೋಮ್ ಅದುನದಿ ವಾಫಾ ಮಸಿಗ ಮರಿ ಲೈನರಿಬಸಿ ಅಂಗಾಂಗ್ನಿ ವಹಾಂಗ್ದಿ ಶಿಕ್ಷಾ ಪೀಗದೌರಿಬಸಿ ಕನಾನ ಕನಾದ ಕಮ್ದೌನ ಪೀಗದೌರಿಬನು ಹೈಬಸಿನಿ ಪಾಕು ಮೊಯ್ನ ಮಾಂಗ್ದ ತಾರಿಬದಿ ಮಥಕ್ ಥೊಂಬಸಿಂಗ್ನ ಚಹಿ ನೌರಿಬ ನತ್ರಗ ಪಿಕ್ಲಿಬ ಅಂಗಾಂಗ್ಸಿಂಗ್ದ ಪೀಬ ಶಿಕ್ಷಾ ಅದುನಿ ಅಂಗಾಂಗ್ ಅಮನ ಶಿಕ್ಷಾ ಫಂಗ್ಬ ಹೈಬಸಿ ಮೈಗೈ ಕಯಾಮರಂದಗಿ ಒಯ್ಫಮ್ ಥೋಗಿ ಖುದಮೊಯ್ನ ಸ್ಕೂಲ್ ಕಾದ್ ರಿಂಗೈಗಿ ಮಮಾಂಗ್ ಸ್ಕೂಲ್ದ ಮಮಾನಬ ಅಮದಿ ಓಜಾಸಿಂಗ್ ಲೋಯ್ನನ ಅಕೋಯ್ಬಗಿ ಫಿಬಮ್ದಗಿ ಅಂಗಾಂಗ್